nyame hyira mo papa ye nyame nna mo so a wo yɛ ma nnwom tofoɔ nyame hyira mo